ಕೋಟಿ ಪರನಾಂ ಫಲಕ ಫಲಕ ಪ್ರಭು ವೀನತಿ ಸುಖ ಸಾಗರ ನೀಜನಾಂ ನಾಮಲಯಾಸ ಬಲೇ ಆನಂದ ಅವತಯ ಪಾದ ಆಪ್ ಸದ್ಗುರು ಮೇ ಶಿಷ್ಯ ಹೋ ಆಪಂ ಪ್ರಾಣಾಧಾರ ಪರಮಹಂಸ ಗುರುದೇವ ಚೀತಿ ನಲೋಕ ಕೇದೇ ಸುರ ನರಮಿನಿ ಸಭ ಸಂತ ಜನಾನಿ ತವ ಕಾತಾಸೆ ಸದ್ಗುರು ಸದಾತಾ ನಹಿ ಸಭ ಜಗ ಮಂಗಳಾರ ಗಾರ ಜಗ ಪಾದ ಶಾಖ ಸಭಿ ಕರಾರ ಹೇರ್ವಾರ ರಾಮ